0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ನಾದಗಂಗೆಯ ನಿತ್ಯ ಪುಷ್ಕರ ಭಕ್ತಿ

0: ಕುಸುಮಾಂಜಲಿ. ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಎಂಎಸ್ ಶೀಲಾ ಅವರು ಹಾಡಿರುವ ಪುರಂದರದಾಸರ ರಚನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಅಂಬಿಗ ನಾನಿನ್ನ ನಂಬಿದೆ.
1: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಟು ಬಿಗಿನ್ ವಿತ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಎಂಎಸ್ ಶೀಲಾ, ಅಂಬಿಗ ನಾನಿನ್ನ ನಂಬಿದೆ.

0: ಹೊಟ್ಟೆಯ ಮೇಲೆ ಅಲ್ಲಮ ಪ್ರಭುಗಳ ವಚನವಿದು. ರೋಹಿಣಿ ದೇಶಪಾಂಡೆ ಹಾಡಿದ್ದಾರೆ.
1: ನೌ ರೋಹಿಣಿ ದೇಶಪಾಂಡೆ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಅಲ್ಲಮ ಪ್ರಭು, ಹೊಟ್ಟೆಯ ಮೇಲೆ.

0: ಕರಗಿಸಿ ಎನ್ನ ಮನದ, ಬಸವೇಶ್ವರರ ವಚನ ಲಕ್ಷ್ಮೀ ಕುಲಕರ್ಣಿ ಹಾಡಿದ್ದಾರೆ.
1: ಕರಗಿಸಿ ಎನ್ನ ಮನದ, ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ, ಸಂಗ್ ಬೈ ಲಕ್ಷ್ಮೀ ಕುಲಕರ್ಣಿ.

0: ಎಂ ವೆಂಕಟೇಶಾಚಾರ್ ಹಾಗೂ ಕೆಜಿ ಕನಕಲಕ್ಷ್ಮಿ ಅವರು ಹಾಡಿರುವ ಕನಕದಾಸರ ಒಂದು ರಚನೆ ನೆನೆಯಬಾರದೇ ಮನವೇ.
1: ಎಂ ವೆಂಕಟೇಶಾಚಾರ್ ಅಂಡ್ ಕೆಜಿ ಕನಕಲಕ್ಷ್ಮಿ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಕನಕದಾಸ, ನೆನೆಯಬಾರದೇ ಮನವೇ.

0: ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು. ಅಕ್ಕ ಮಹಾದೇವಿಯವರ ವಚನವಿದು. ಎಂ ವೆಂಕಟೇಶ್ ಕುಮಾರ್ ಹಾಡಿದ್ದಾರೆ.
1: ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು. ರಿಟನ್ ಬೈ ಅಕ್ಕ ಮಹಾದೇವಿ, ಸಾಂಗ್ ಬೈ ಎಂ ವೆಂಕಟೇಶ್ ಕುಮಾರ್.

0: ಭಕ್ತ ವತ್ಸಲನೆಂಬ ಬಿರುದು ಬಿಡದಿರು ದೇವ. ಹೆಳವನಕಟ್ಟೆ ಗಿರಿಯಮ್ಮ ಅವರ ರಚನೆ ಇದು, ವೃಂದಗಾನದಲ್ಲಿದೆ.
1: ಭಕ್ತ ವತ್ಸಲನೆಂಬ ಬಿರಿದು ಬಿಡದಿರು ದೇವ, ಸಾಂಗ್ ಇನ್ ಕೋರಸ್ ರಿಟನ್ ಬೈ ಹೆಳವನಕಟ್ಟೆ ಗಿರಿಯಮ್ಮ.
0: ಪಿ ಎಸ್ ವಸಂತ ಅವರು ಹಾಡಿರುವ ಮಹಿಪತಿದಾಸರ ಒಂದು ರಚನೆ

0: ಪಿಎಸ್ ವಸಂತ ಅವರು ಹಾಡಿರುವ ಮಹಿಪತಿದಾಸರ ಒಂದು ರಚನೆ ಭಕ್ತಿಗೆ ಮೂರು ಗುಣಗಳು.
1: ನೌ ಪಿಎಸ್ ವಸಂತ ಪ್ರೆಸೆಂಟಿಂಗ್ ಭಕ್ತಿಗೆ ಮೂರು ಗುಣಗಳು, ರಿಟನ್ ಬೈ ಮಹಿಪತಿದಾಸ.

0: ಭಕ್ತಿ ಕುಸುಮಾಂಜಲಿ. ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, you just heard various compositions rendered by various artists. This program was a contribution of Akashwani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ
1: ಪದ್ಮಾ ಗುರುದತ್, ಭಾಗವಹಿಸುವ ವಿದ್ಯಾರ್ಥಿನಿ ಭವಾನಿ.
2: ನಮಸ್ತೆ ಮೇಡಮ್.
3: ನಮಸ್ಕಾರ ಅಮ್ಮ. ಇವತ್ತು ಶಹನರಾಗದ ಸ್ವಾತಿ ತಿರುನಾಳ್ ಮಹಾರಾಜರ ಮಿಶ್ರ ಛಾಪು ತಾಳದ ಒಂದು ಕೃತಿಯನ್ನು ಅಭ್ಯಾಸ ಮಾಡ್ತಿದ್ದೀರಾ. ನಿಮಗೆ ಶಹನರಾಗದ ಪರಿಚಯ ಉಂಟಾ?
2: ಹಾಂ ಇದೆ ಮೇಡಮ್.
3: ಏನೇನು ಕೇಳಿದ್ದೀರಾ ಅಥವಾ ಏನೇನು ಕಲ್ತಿದ್ದೀರಾ ನೀವು?
2: ಕಂಡು ಕಂಡು ನೀಯನ್ನ ಇದೆ
3: ದೇವರನಾಮ. ನಿಮ್ಗೆ ಹಾಗಾದ್ರೆ ಶಹನ ಕೇಳಿದ್ರೆ ಅದು ಬಿಟ್ಟು ಏನಾದರೂ ವರ್ಣ ಕೃತಿಗಳ ಪಾಠ ಆಗಿದೆಯಾ?
2: ವರ್ಣ ಆಗಿತ್ತು ಮೇಡಮ್.
3: ಕರುಣಿಂಪ.
2: ಕರುಣಿಂಪ ಹೌದು,
3: ತುಂಬ ಒಳ್ಳೆ ವರ್ಣ. ಅದನ್ನು ನೀವು ಕಾಲದಲ್ಲಿ ಎರಡನೇ ಕಾಲದಲ್ಲೆಲ್ಲ ಅಭ್ಯಾಸ ಮಾಡಿದ್ದೀರಾ?
2: ಹಾಂ ಮಾಡಿದ್ದೀನಿ.
3: ಮೂರು ಕಾಲದಲ್ಲಿ ಮಾಡಿದ್ದೀರಾ?
2: ಮಾಡಿದ್ದೀನಿ.
3: ಆವಾಗ ನಿಮಗೆ ಕೀರ್ತನೆಗಳು ಕಲ್ತ್ಕೊಳ್ಳೋಕ್ಕೆ ಏನು ಅಂದರೆ ಹಿಂದಿನ ಮೆಟ್ಟಿಲು ವರ್ಣಗಳು. ವರ್ಣಗಳನ್ನು ನೀವು ಎಷ್ಟು ಅಭ್ಯಾಸ ಮಾಡಿರ್ತೀರಾ, ಒಂದು ಎರಡು ಮೂರು ಕಾಲ, ಆಮೇಲೆ ತ್ರಿಶ್ರ, ಹೀಗೆಲ್ಲ ಮಾಡಿದಾಗ ಕೃತಿಗಳಲ್ಲಿ ಬರುವ ಗಮಕಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸಹಕಾರಿಯಾಗತ್ತೆ. ಹಾಗೆ ಮನೋಧರ್ಮದಲ್ಲಿ ನಾವು ವೇಗವಾಗಿ ಹಾಡುವ ಸಂಚಾರಗಳಿಗೆ ತುಂಬ ಅನುಕೂಲ ಕೊಡುತ್ತೆ. ಇದರ ಆರೋಹಣ ಅವರೋಹಣನ ಒಂದ್ಸಲ ಹಾಡ್ತೀರ ಹೇಳ್ಕೊಡ್ತೀನಿ. ಇದು ಹರಿಕಾಂಬೋಜಿಯಲ್ಲಿ ಜನ್ಯ. ಶಾಸ್ತ್ರಜ್ಞರ ಪ್ರಕಾರ ರಾಗಗಳಿಗೆ ಬಗ್ಗೆ ನಮ್ಮ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗ ಬೇಕಾದಷ್ಟು ಗ್ರಂಥಗಳಿದೆ, ನಿಮಗೆ ಗೊತ್ತಲ್ವಾ? ರಾಗಕೋಶದಲ್ಲಿ ಏನೇನು ಪಂಥಗಳಿದೆ ಅಂತ ವಾಗ್ಯ ಅವರ ರಚನಾಕಾರರು ಅದನ್ನು ವಿಪರೀತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೃತಿಯ ಬಗ್ಗೆ ನಮ್ಮ ಗಮನನ ಹೆಚ್ಚು ಹರಿಸ್ಬೇಕಾಗಿರೋದ್ರಿಂದ ಸಂಕ್ಷಿಪ್ತವಾಗಿ ರಾಗದ ಬಗ್ಗೆ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಈ ಕರಹರಪ್ರಿಯ ಜನ್ಯ ಅನ್ನೋದು ವೆಂಕಟಮಕ್ಕಿ ಅವರ ಒಂದು ಪಂಥ ಅಂತ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಆಧುನಿಕ ರೀತಿಯಾಗಿ ಅದು ಉಪಾಂಗ ರಾಗವಾಗಿ ಹರಿಕಾಂಬೋಜಿಯಲ್ ಜನ್ಯ ಅನ್ನೋದು ಗಮನಿಸಬೇಕಾದ ಅಂಶ. ಆ ಪ್ರಕಾರ ತಗೊಂಡಾಗ ಸರ್ವ ಗಮಕವರಿಕ ರಾಗ ಅಂದರೆ ಎಲ್ಲ ಸ್ವರಗಳಲ್ಲೂ ಗಮಕಗಳನ್ನು ನಾವು ಬಳಸಬಹುದು. ನೇರವಾಗಿ ಹಾಡಿದಾಗ ಬರೋ ಒಂದು ಸೌಂದರ್ಯ ಬೇರೆ, ಗಮಕ ಇರುವ ಸೌಂದರ್ಯ ಬೇರೆ. ಎರಡೂ ತುಂಬ ಶ್ರಾವ್ಯವಾದದ್ದು, ರಂಜನೀಯವಾದದ್ದು. ಆಮೇಲೆ ತುಂಬ ಮುಖ್ಯವಾಗಿ ತಿಳ್ಕೋಬೇಕಾದ್ದೇನು ಅಂದರೆ ಇದು ಉಪಾಂಗ ರಾಗ. ಈಗ ಆರೋಹಣ ಆರೋಹಣ ಹೇಳ್ತೀರಾ? ಬರುವ ಸ್ವರಗಳು ಸ್ಥಾನಗಳು ಒಂದ್ಸಲ ಹೇಳಬೇಕು ಅಂದರೆ ಷಡ್ಜ, ಚತುಶ್ರುತಿ ರಿಷಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಆಮೇಲೆ ಚತುಶ್ರುತಿ ದೈವತ, ಕೈಶಿಕಿ, ನಿಷಾದ. ಪುನಃ ನಾನು ಹೇಳೋ ಹಾಗೆ ಆರೋಹಣದಲ್ಲಿ ಏನು ವ್ಯತ್ಯಾಸ ಇಲ್ಲ, ಹಾಡ್ಕೊಂಬಿಡಿ. ಅವರೋಹಣಕ್ಕೆ ಬಂದಾಗ ಆ ಭಾಗನ ಹೇಳ್ತೀನಿ.

ಅರ್ಥ ಆಯ್ತಲ್ವ. ಅವರು ಹಣಕ್ಕೆ ಬಂದಾಗ ಎರಡು ರೀತಿಯಾಗಿ ಬಳಸುವ ಕ್ರಮ ಉಂಟು. ಇದನ್ನೇ ಬೆಳೆಸ್ಬೇಕಾ ಇದನ್ನೇ ಬೆಳೆಸ್ಬೇಕಾದ್ರೆ ಆಯಾ ರಚನೆಗಳಲ್ಲಿ ಏನೇನಿದೆಯೋ ಅದನ್ನು ನಾವು ಗಮನಿಸ್ಕೋಬಹುದು. ಬಟ್ ಇದು ಆದರೆ ಇದು ಪದ್ಧತಿಯಲ್ಲಿ ಉಂಟು. ಒಂದು

0: ರೀಸ.
1: ಈ ರೀತಿಯಾಗಿ ಇದರ ಆರೋಹಣ ಅವರೋಹಣವನ್ನು ನಿರ್ವಹಣೆ ಮಾಡುವುದು ಸಂಪ್ರದಾಯದಲ್ಲಿ ಉಳ್ಕೊಂಡಿದೆ. ಇಷ್ಟು ರಾಗದ ಬಗ್ಗೆ ತಿಳ್ಕೊಂಡ ಮೇಲೆ ನಾವು ನೇರವಾಗಿ ಕೃತಿಯ ಪರಿಚಯ ಮಾಡಿಕೊಳ್ಳೋಣ. ಜಯ ಜಯ ರಘುರಾಮ,
0: ಜಯ ಜಯ ರಘುರಾಮ,
1: ನಿಹತ
0: ನಿಹತ
1: ನಿಶಾಚರ ಸತ್ಯಕಾಮ,
0: ನಿಶಾಚರ ಸತ್ಯಕಾಮ.
1: ಇದಿಷ್ಟು ಪಲ್ಲವಿಯ ಶುದ್ಧ ಸಾಹಿತ್ಯ. ಒಂದ್ಸಲ ನೀವೇ ಓದ್ತೀರಾ?
0: ಹಾಂ. ಜಯ ಜಯ ರಘುರಾಮ, ನಿಶಾಚರ
1: ನಿಹತ
0: ನಿಹತ ನಿಹತ
1: ನಿಶಾಚರ
0: ಸತ್ಯಕಾಮ.
1: ಹಾಗಂದ್ರೆ ಏನು ಅರ್ಥ ಅಂತ ತಿಳ್ಕೋಬೇಕು. ಜಯ ಜಯ ರಘುರಾಮ, ರಘುರಾಮ ಅಂದ್ರೆ ರಾಮ ಹುಟ್ಟಿದ ವಂಶವನ್ನ ಹೇಳ್ತೀವಿ ರಘುರಾಮ ಅಂತ. ಅವನಿಗೆ ಜಯಕಾರವನ್ನ ಹಾಕ್ತಾ ಇರೋದು, ಅವನಿಗೆ ಜಯಕಾರ ಹಾಕೋದ್ರಿಂದ ನಮಗೆ ಜಯ, ನಮಗೆ ಒಳ್ಳೇದು ಶುಭ ಅಂತ. ನಿಹತ ನಿಶಾಚರ ಸತ್ಯಕಾಮ. ನಿಹತ ಅಂದ್ರೆ ನಾಶ ಮಾಡೋದು. ಯಾರನ್ನ? ನಿಶಾಚರರನ್ನ. ನಿಶೆ ಅಂದ್ರೆ ರಾತ್ರಿ, ರಾತ್ರಿಯಲ್ಲಿ ಸಂಚರಿಸುವವರು ರಾಕ್ಷಸರು. ನಿಶಾಚರನನ್ನ ಸಂಹರಿಸಿದವನು ಸತ್ಯವನ್ನು, ಸತ್ಯ ಧರ್ಮ ಸ್ಥಾಪನೆಯೇ ಕಾಮನೆಯಾಗಿದ್ದರಿಂದ ರಾಕ್ಷಸರನ್ನ ಸಂಹಾರ ಮಾಡಿದ ಶ್ರೀರಾಮ ರಘುರಾಮ ನಿನಗೆ ಜಯ ಜಯ ಅಂತ ಹೇಳಿರೋದು ಇದರ ಭಾವಾರ್ಥ ಪಲ್ಲವಿಯದ್ದು. ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಆ ಸಾಹಿತ್ಯನ ಇನ್ನೊಂದ್ಸಲ ಸಂಶಯವಿಲ್ದಿರ ಹೇಳ್ಬಿಡಿ. ಶುದ್ಧ ಸಾಹಿತ್ಯ
0: ಜಯ ಜಯ ರಘುರಾಮ, ಜಯ ರಘುರಾಮ ನಿಶಾಚರ ಸತ್ಯಕಾಮ.
1: ಇವಾಗ ಸಂಗತಿಗಳಿಗೆ ಹೋಗೋಣ. ಇದು ಸಾಮಾನ್ಯವಾಗಿ ಮಿಶ್ರ ಛಾಪು ಅಂದಾಗ ನಿಮಗೆ ತಾಳದ ಪರಿಚಯ ಇರುತ್ತೆ. ಎಷ್ಟು ಅಕ್ಷರವಿರುತ್ತೆ?
0: ಏಳು.
1: ಎಷ್ಟು ಅಕ್ಷರವಿರುತ್ತೆ? ಏಳು. ಸೂಳಾದಿ ಸಪ್ತತಾಳಾಲಂಕಾರದ ಪ್ರಕಾರ ಏಳಕ್ಷ ಇರುತ್ತೆ. ಕೃತಿಗಳಿಗೆ ಬಂದಾಗ ಅದು 14 ಆಗ್ಬೋದು, 28 ಆಗ್ಬೋದು. ಅರ್ಥ ಆಯ್ತಾ? ಆ 14 ಅಕ್ಷರ ಅಥವಾ 28 ಅಕ್ಷರನ ತಕಿಟ ತಕದಿಮಿ ಅಂತ ಬಿಡಿಸಿ ಹೇಳೋದು ಉಂಟು. ಮೊತ್ತವಾಗಿ ಒಟ್ಟಾರಿಯಾಗಿ ಹೇಳುವ ಪಂತ ಅಂದರೆ ನಾನು ಬರವಣಿಗೆ ಹೇಳ್ತಾ ಇದ್ದೀನಿ, ಸಂಗೀತ ಲಿಪಿಗೆ ಹೇಳಿದ ಹಾಗೆ. ಯಾಕೆಂದರೆ ನೀವಾಗ ಒಂದು ಬರೆದಿರೋದನ್ನ ನೀವು ಓದಿ ಅಂದಾಗ ನಾವು ಅದನ್ನು ಅರ್ಥ ಮಾಡ್ಕೊಳಕ್ಕೆ ಈ ಅಂಶಗಳನ್ನು ನಾವು ಗಮನಿಸ್ಕೊಂಡ್ರೆ ಗೊತ್ತಾಗೋದು. 14 ಅಕ್ಷರ ಥರ ಸರಿಗ ಸರಿಗಮ ಅಂತ ನಮಗೆ ಕೃತಿಗಳಲ್ಲಿ ಬರಲ್ಲ. ಅದು ಅನುಸ್ವರಗಳು, ಗಮಕಗಳು, ಎರಡನೇ ಕಾಲ, ಮೂರನೇ ಕಾಲಗಳದೆಲ್ಲ ಬಂದಾಗ ನಾವು ಅದನ್ನು ಕಟ್ ಮಾಡಿ ತಗೋಬೇಕಾಗತ್ತೆ, ಛೇದಿಸಿ ತಗೋತೀವಿ. ಹಾಗಾಗಿ 6 8 ಆಗಿರುತ್ತೆ.

0: ಅದನ್ನು ಲೆಕ್ಕಕ್ಕೆ. ಇಲ್ಲಿ ನಿಮಗೆ ತಿಳಿದೇ ಇದೆ, ಯಾಕೆಂದರೆ ನೀವು ಈ ಮಟ್ಟದ ಅಭ್ಯಾಸ ಮಾಡಿರೋದ್ರಿಂದ ಕಾಲ, ಎರಡನೇ ಕಾಲ, ಮೂರನೇ ಕಾಲ ಎಲ್ಲ ಗೊತ್ತಿರುತ್ತೆ. ಒಂದು ಗೆರೆ ಹಾಕಿದ್ರೆ ಕಾಲ, ಎರಡು ಗೆರೆ ಬಂದರೆ ಮೂರನೇ ಕಾಲ. ಅದರಿಂದ ಏನಾಗುತ್ತೆ, ನಾಲ್ಕು ಅಕ್ಷರದ ಎರಡು ಆಗುತ್ತೆ, ಎರಡು ಇರೋದು ಒಂದಾಗತ್ತೆ. ಹಾಕ್ ತಗೊಂಡಾಗ ಇದು ತಕ್ಕಿಟ್ಟ ತಕ್ಕ ಧೀಮಿ ತಕ್ಕಿಟ್ಟ
1: ತಕ್ಕ ಧೀಮಿ,
0: ಈ ಒಂದು ಗತಿಯಲ್ಲಿ ರಚನೆ ಹೋಗುತ್ತೆ. ಸಾಮಾನ್ಯವಾಗಿ ಹೀಗಿದ್ದರೆ ಮಾತ್ರ ಇದನ್ನು ವಿಳಂಬ ಅಂತೇವೆ. ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಧಿಮ್ಮಿ ಇದ್ದಾಗ ಅದನ್ನು ನಾವು ಧೃತಕಾಲ ಅಂತ ಹೇಳ್ತೀವಿ. ವಿಳಂಬ ಕಾಲದ ಕೀರ್ತನೆಗೆ ಕೊಡಲ್ಲ ಅಂಥ ರಚನೆಗಳನ್ನು. ವಿಳಂಬ ಕಾಲದಕ್ಕೆ ಬದಲಾಗಿ ಮಿಶ್ರ ಛಾಪು ತಾಳ ಇಟ್ಕೊಳ್ಳಿ ಅಂತ ಹೇಳೋ ಉದ್ದೇಶ ಏನಂದರೆ ಇದರ ಗತಿ ಅಷ್ಟು ವೇಗ ಇಲ್ಲ, ವಿಳಂಬವಾಗೇ ಇರುತ್ತೆ, ಅತಿ ವಿಳಂಬವಲ್ಲ ಅಷ್ಟೇ.
1: ಪಾಪ ಮಮ
0: ತಕ್ಕಿಟ್ಟ ತಕ್ಕ ಧಿಮ್ಮಿ. ಇಲ್ಲಿ ತಕ್ಕಿಟ ಅನ್ನೋದು ಮಾತ್ರ ಒನ್ 1:1 ಬರುತ್ತೆ, ತಕ್ಕ ಧಿಮ್ಮಿಲಿ 1:2 ಆಗುತ್ತೆ ಅಕ್ಷರಕಾಲ. ತಕ್ಕಿಟ್ಟ ತಕ್ಕ ಧಿಮ್ಮಿ ಆಗುತ್ತೆ, ತಕ್ಕಿಟ್ಟ ತಕ್ಕ ಧಿಮ್ಮಿ ಅಂತ ತ್ರಿಶತ್ರಿಪುಟದ ಥರ ನಾವು ಹಾಕಲ್ಲ. ಅದರಿಂದ ಪಾಪ ಮಮ ಮೊದಲು ಆ ಸ್ವರದ ಓಟವನ್ನು ಗಮನಿಸ್ಕೊಳ್ಳಿ, ಆಮೇಲೆ ತಾಳ ಹಾಕ್ಕೊಳ್ಳಿ. ಗಮರಿ ಗರಿಸ ಅಲ್ಲಿ ಗಮಾರಿ ಎನ್ನುವಾಗ 4 ಅಕ್ಷರ ಇದ್ರು ಒಂದು ಗೆರೆ ಹಾಕಿರೋದ್ರಿಂದ ಎರಡನೇ ಕಾಲ ಆಗಿರುತ್ತೆ. ಪಮಮ ಅಂದವಾಗ 2 ಗೆರೆ ಬಂದಿರೋದ್ರಿಂದ ಅದು 3ನೇ ಕಾಲ ಆಗಿರುತ್ತೆ. ಪಮ ಅನ್ನೋದು ಮತ್ತೆ ಈ ಪಮಮ ಒಂದು ಸೇರ್ಕೊಂಡು 3 ಅಕ್ಷರಕ್ಕೆ ಅದನ್ನ ನಾವು ಅಳವಡಿಸ್ಕೋಬೇಕಾದ ಪಮ ಪಾ ಕೂಡ ನಾವು ಮೊದಲನೇ ಕಾಲದಲ್ಲಿ ಹೇಳಲ್ಲ. ಪಮ
1: ಪಾಪ ಮಮ
0: ಇದನ್ನ ಸರಳವಾಗಿ ಹಾಡಿದ್ರೆ ಪಮ ಆಗತ್ತಷ್ಟೇ. ಅದರಲ್ಲಿರೋದು ಪಮ ಗಮರಿ ಗರಿಸ ಅಂದಾಗ ಸುಲಭ. ಆದರೆ ಶ್ರವ್ಯದ ದೃಷ್ಟಿಯಿಂದ ದೊಡ್ಡ ಹಿರಿಯ ವಿದ್ವಾಂಸ ಹಾಡುವಾಗ ಅವರಲ್ಲಿರುವ ಶಕ್ತಿ, ಅವರಿಗೆ ಅರಿವಿಲ್ಲದಂತೆ ಆ ರಾಗದ ಪೋಷಣೆಯಲ್ಲಿ ಈ ಸೂಕ್ಷ್ಮವಾದ ಗಮಕಗಳನ್ನು ತರುತ್ತೆ. ಅದನ್ನು ನಾವು ನಮ್ಮ ಶಕ್ತಿ ಇದ್ದಷ್ಟು ಗ್ರಹಿಸ್ಕೋಬೋದು. ಪಮ ಗಮರಿ ಗರಿ

0: ಗರಿಸ ಜಯ ಅದಷ್ಟು ಒಂದು ಅವರ್ಥ. ಈಗ ನೀವು ಬರ್ಕೊಂಬಿಟ್ಟಿದ್ದ ಸ್ವಲ್ಪ ಅನುಕೂಲ ಆಗುತ್ತೆ. ಒಂದ್ಸಲ ಬರ್ಕೊಂಬಿಡಿ, ಪಾಮ ಪಾಮ ಅಂತ ಬರ್ಕೊಂಡ್ರದಾಗ ಪ ಪಮ ಅನ್ನೋದಕ್ಕೆ ಸುಲಭ ಆಗತ್ತೆ. ಬರ್ಕೊಂಡ್ರ ಪ ಪಮ
1: ಪ ಪಮ
0: ಪ ಪಮ ಅನ್ಬೇಕು.
1: ಪ ಪಮ
0: ನೀವೀಗ ಪ ಅಂದಾಗ ಎಷ್ಟು ಅಕ್ಷರ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಪ ಪಮ
1: ಪ ಪಮ
0: ಹಾಗೆ ಗಮರಿ ಗರಿಸ
1: ಗಮರಿ ಗರಿಸ
0: ಜಯ
1: ಜಯ
0: ನಿರೀಸ ನೀಸ
1: ರಘು ರಘು
0: ನಿ ಸರಿ
1: ಧ ನಿ ಸರಿ
0: ರ
1: ಮಾ.
0: ಇದು ಮೊದಲನೇ ಸಂಕ್ತೆ ಜಯ ಜಯ ರಘು ರ ಅಂತ ನಿಲ್ಲಿಸ್ತೀವಿ. ಇನ್ನೊಂದು ಅಂಶ ಗಮನಿಸ್ಬೇಕೇನು ಅಂದರೆ, ಸಾಮಾನ್ಯವಾಗಿ ಈ ಛಾಪು ತಾಳಗಳು ಬಂದಾಗ ಅಥವಾ ರೂಪಕ ತಾಳಗಳು ಬಂದಾಗ ಆವರ್ತಗಳು ಸಮದಲ್ಲಿರಬೇಕು. ಆದಿತಾಳ ಆದರೂ ಕೂಡ ಎರಡಾವರ್ತ ಇರುತ್ತೆ, ಒಂದಾವರ್ತ ಇರುತ್ತೆ, ಮೂರಾವರ್ತ ಇರೋದು ಸ್ವಲ್ಪ ಕಮ್ಮಿ, ಇರೋದೇ ಇಲ್ಲ ಅಂತಲ್ಲ ಕಮ್ಮಿ ಇರುತ್ತೆ. ಹಾಗೆ ತಗೊಂಡಾಗ ಆವರ್ತವನ್ನು ಸಮ ಮಾಡೋಕ್ಕೋಸ್ಕರ ಆ ಮಾ ಅಂತ ನಿಲ್ಲಿಸೋದನ್ನು ಒಂದು ಆವರ್ತ ಇಟ್ಕೊಂಡು ಆಮೇಲೆ ಈ ರಿಗಮ ಸೇರಿಸ್ಕೋತಾರೆ. ಸಾ ರಿಗಮ ಅಂತ ತಗೋಬೇಕು, ಒಂದು ಅವರ್ತ ಫುಲ್ ಸಾ, ಆಮೇಲೆ ಐದಕ್ಷರ ಬಿಟ್ಟ ಮೇಲೆ ರಿಗಮ ರಿಗಮ ಸಾ.

0: ಬೇಗ ಹಾಡಬೇಕು. ಅದು ಮೊದಲನೇ ಸಂಗತಿ. ಇದೇ ಸಂಗತಿ ಜಯ ಜಯ ಅಲ್ಲಿ ತನಕ ಹಾಡ್ಕೊಂಬನ್ನಿ. ಜಯ ಜಯ
1: ಜಯ ಜಯ
0: ಯ ಬರಲ್ಲ ಯ ಅಷ್ಟೇ.

0: தக்கிட்ட பாமகமரி கம தக்கிட்ட பாமக தக்கிட்ட ஜய ஜய ரகு ಇವತ್ತಿಗೆ ಇದನ್ನ ಅಭ್ಯಾಸ ಮಾಡ್ಕೊಂಡು ಬರ್ತೀರಾ?
1: ನಮಸ್ತೆ ಮೇಡಮ್. ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು
3: ಪದ್ಮಾ ಗುರುದತ್,
2: ಭಾಗವಹಿಸಿದ ವಿದ್ಯಾರ್ಥಿನಿ
3: ಭವಾನಿ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾಂಸುರಿ ವಾದನ ಕೇಳುವಿರಿ. ರಾಗ್ ಪೂರಿಯಾ.
1: ಲಿಸನ್ ಟು ಹಿಂದೂಸ್ತಾನಿ ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ರಾಗ್ ಪೂರಿಯಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸುರಿ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಯಮನ್.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಹಿಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ನೌ ಲಿಸನ್ ಟು ರಾಗ್ ಯಮನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸುರಿ ವಾದನ ಕೇಳಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ವಿ ಕಾರ್ತಿಕೇಯನ್ ಅವರ ಕೊಳಲು ವಾದನ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಸಹಕಾರ ಎಸ್ಆರ್ ಅನಂತರಾಮನ್. ಮೊದಲಿಗೆ ಶರಣಾಗತ ವತ್ಸಲೆ, ಕಲ್ಕತ್ತಾ ಕೃಷ್ಣಮೂರ್ತಿಯವರ ರಚನೆ, ಕದನ ಕುತೂಹಲ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ವಿ ಕಾರ್ತಿಕೇಯನ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಸ್ಆರ್ ಅನಂತರಾಮನ್. ಟು ಬಿಗಿನ್ ವಿತ್ ಶರಣಾಗತ ವತ್ಸಲೆ, ಸೆಟ್ ಟು ಕದನ ಕುತೂಹಲ ರಾಗ ಆದಿತಾಳ, ರಿಟನ್ ಬೈ ಕಲ್ಕತ್ತಾ ಕೃಷ್ಣಮೂರ್ತಿ.

ಇನ್ನೀಗ ತ್ಯಾಗರಾಜರು ಬರೆದಿರುವ ತುಳಸಿದಳ ಮಾಯಾ ಮಾಳವ ಗೌಳರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮಾಯಾ ಮಾಳವ ಗೌಳರಾಗ ರೂಪಕ ತಾಳ ತುಳಸಿದಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಕಾರ್ತಿಕೇಯನ್ ಅವರ ಕೊಳಲು ವಾದನ ಆಲಿಸುತ್ತಿದ್ದೀರಿ. ಪಕವಾದ್ಯದಲ್ಲಿ ವಯಲಿನ್ ಸಹಕಾರ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಸ್ಆರ್ ಅನಂತರಾಮನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಹೇಮಾವತಿ ರಾಗ ಆದಿತಾಳದಲ್ಲಿದೆ ಶ್ರೀ ಕಾಂತಿಮತೇಮ್. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ವಿ ಕಾರ್ತಿಕೇಯನ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಸ್ಆರ್ ಅನಂತರಾಮನ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ ಟು ಹೇಮಾವತಿ ರಾಗ ಆದಿತಾಳ ಶ್ರೀ ಕಾಂತಿಮತೇಮ್.

ವಿಠಲ ಸಲಹೋಸ್ವಾಮಿ, ಪುರಂದರದಾಸರ ದೇವರನಾಮ, ದೇಶರಾಗ ಆದಿತಾಳ. ವಿಠಲ ಸಲಹೋಸ್ವಾಮಿ, ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ, ಸೆಟ್ಟು ದೇಶರಾಗ ಆದಿತಾಳ.

ಇದುವರೆಗೂ ವಿ ಕಾರ್ತಿಕೇಯನ್ ಅವರ ಕೊಳಲು ವಾದನ ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಸ್ಆರ್ ಅನಂತರಾಮನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard flute recital by V. Karthikeyan. Accompanies were on the violin A.R. Krishnamurthy, on the mridangam S.R. Anantharaman. This program is a contribution of Akashvani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಅಯ್ಯಪ್ಪಯ್ಯ ಹಲಗಲಿಮಠ್. ರಾಗ್ ಲಲತ್, ಖ್ಯಾಲ್ ವಿಲಂಬಿತ ಏಕ್ತಾಲ್ ರೈನಕಾ ಸಪನಾ, ಧೃತ್ ತೀನ್ ತಾಲ್ ಭವಂದಾ ಯರದಾ ಭೋಬನಾ.
2: ಅಬ್ ಆಪ್ ಸುನೆಂಗೆ ಶ್ರೀ ಅಯ್ಯಪ್ಪಯ್ಯ ಹಲಗಲಿಮಠ್ ಕಾ ಗಾಯನ್. ರಾಗ್ ಲಲತ್, ಖಯಾಲ್ ವಿಲಂಬಿತ ಏಕ್ತಾಲ್ ರೈನಕಾ ಸಪನಾ, ಧೃತ್ ತಿಂತಾಲ್ ಭುವಂದಾ ಎರಂದಾ ಭುವನಾ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ, ವಿಶೇಷ ಡೋಲು ಸಹಕಾರ ವೈಪಿ ನಟರಾಜ್. ಮೊದಲಿಗೆ ಗಮ್ ಗಣಪತೆ, ಮುತ್ತಯ್ಯ ಭಾಗವತರ ರಚನೆ ಹಂಸಧ್ವನಿ ರಾಗ ರೂಪಕ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ನಾದಸ್ವರ ರಿಸೈಟಲ್ ಬೈ ಬಿಎಸ್ ರಮೇಶ್ ಬಾಬು ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲಸ್ ಸಪೋರ್ಟ್ ಈಸ್ ಗಿವನ್ ಬೈ ವೈಪಿ ನಟರಾಜ್. ಟು ಬಿಗಿನ್ ವಿತ್ ಗಮ್ ಗಣಪತೆ, ಸೆಟ್ ಟು ಹಂಸಧ್ವನಿ ರಾಗ ರೂಪಕ ತಾಳ, ರಿಟನ್ ಬೈ ಮುತ್ತಯ್ಯ ಭಾಗವತರ್.

ತ್ಯಾಗರಾಜರ ಕೃತಿ ರಸಾಳಿರಾಗ ಆದಿತಾಳದಲ್ಲಿದೆ. ಅಪರಾಧ ಮೂಲ ನೋರ್ವ. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ರಸಾಳಿರಾಗ ಆದಿತಾಳ ಅಪರಾಧ ಮೂಲ ನೋರ್ವಾ.

ಹಿಂದೋಳರಾಗ ರೂಪಕ ತಾಳದಲ್ಲಿ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಗೋವರ್ಧನ ಗಿರಿಧಾರಿ. ಗೋವರ್ಧನ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತ, ಸೆಟ್ಟು ಹಿಂದೋಳರಾಗ ರೂಪಕ ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ವೈಪಿ ನಟರಾಜ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮೈಸೂರು ವಾಸುದೇವಾಚಾರ್ ವಿರಚಿತ ಭಜರೆ ಮಾನಸ, ಅಭೇರಿ ರಾಗ ಆದಿತಾಳ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ರಿಸೈಟಲ್ ಬೈ ಬಿಎಸ್ ರಮೇಶ್ ಬಾಬು ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ವೈಪಿ ನಟರಾಜ್. Continuing the program, now let us listen to a composition of Mysuru Vasudevachar set to Abhiri Raga Aditala Bhajare Manasa.

ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರು ತಮ್ಮ ನಾದಸ್ವರ ವಾದನವನ್ನು ಪುರಂದರದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಬೇಹಾಗ್ರಾಗ ಖಂಡ ಚಾಪು ತಾಳದಲ್ಲಿದೆ ನಾನೇಕೆ ಬಡವನು. ಬಿಎಸ್ ರಮೇಶ್ ಬಾಬು ಅಂಡ್ ಪಾರ್ಟಿ ಕನ್ಕ್ಲೂಡಿಂಗ್ ದೇರ್ ನಾದಸ್ವರ ರಿಸೈಟಲ್ ವಿತ್ ಕಂಪೋಸಿಷನ್ ಆಫ್ ಪುರಂದರದಾಸ ಸೆಟ್ಟು ಬೇಹಾಗ್ರಾಗ ಖಂಡ ಚಾಪು ತಾಳ ನಾನೇಕೆ ಬಡವನು.

ಶ್ರೀ ಕಮಾಂಡರ್ ಶೇಷಾದ್ರಿ ಕಂಕ್ಲೂಡ್ಸ್ ದ ವಯೋಲ ರಿಸೆಟಲ್ ವಿತ್ ಜಯತಿ ಜಯತಿ ಇನ್ ಕಮಾಸ್ ರಾಗಂ ಸೆಟ್ಟು ಆದಿತಾಳಂ ಮಯೂರಂ ವಿಶ್ವನಾಥ ಶಾಸ್ತ್ರಿ ಕೀರ್ತನ. ಕಾರ್ಯಕ್ರಮಲೋ ಚಿವರಿಕ ಜಯತಿ ಜಯತಿ ಕಮಾಸ್ ರಾಗಂ ಆದಿತಾಳಂ ಮಯೂರಂ ವಿಶ್ವನಾಥ ಶಾಸ್ತ್ರಿ ಕೀರ್ತನ.